ಕೂಡಿ ಸೇವಚೇಯ ಶಾಂತಿಧಾಮೂ ಚೇರುಟ ಸತ್ಯಮಯ್ಯ ನೇಹಭಾವಂ ಉತೋ ಕೂಡಿ ಸೇವಚೇಯ

ಭಕ್ತನಿಜ ಪಾಪ ವಿಮೋಚನ ಗೊಲ ಬಿಲುದುಲಲ್ಲಗು ನಿನಂಕೇ ಜನ ನಿಜ ಭಕ್ತನಿಜಯ ಪಾಪ ವಿಮೋಚನ ಗೊಲ ಬಿಲುದುಲಲ್ಲಕೇ ಜನ ಕೃದಿ ಬಿನ ಜನ ಬರ ವಿಶೇಷನ ತ್ಯಾಗರಾಜ ಪೂಜಿನ ಕೇ ಜನ ಕೃದ